ನೌಕರ ತಿನಾರ್ ಸಹಸಮಪ್ಪ ತಿನಾರ್ ದುಲೀಚ ಬಹ ತಿನಾರ್ ಉಥಪ್ ಬೆಥಪ್ಪ ಸುಖ ಲಹ ತಿನಾರ್ ಸಂಸಾರ ಮೈ ಅಪಹ ಪಾಟೋ ರೇಪ ಮಾದತೆ ಸಖ್ಯಾಥ ತಿನಾರ್ ಜಾಲಪ ಪಣ ಗುರ ಅಮರದಾಸ ಸೋ ಪ್ರಸನ್ನ ಜಹ ತೈ ಪಡ್ಯೋ ಏಕ ಮನ್ ತರ್ಯೋ ಏಕ ಕರ್ ಏಕ ಪಛಾಣ್ಯೋ ನೈಣ ಬೈಣ ಮೋಹೇ ಏಕ ಏಕ ದೋ ಠಾಏ ನಾ ಜಾಣ್ಯೋ ಸ್ವಪ್ನ ಏಕ ಪ್ರತಖ ಏಕ ಏಕ ಸಮೈ ಲೀಣೋ ತೀಸ ಏಕ ಅರ ಪಂಜ ಸಿದ್ಧ ಪੈ ತೀಸ ನಾ ಖೀಣೋ ಏಕೋ ಜೇ ಲಾಖ ಲಖೋ ಅಲಖ ಹೈ ಏಕ ಏಕ ಕರ ವರ್ಣ್ಯೋ ಗುರ ಅಮರದಾಸ ಜಲ ಪಣೈ ತೂ ಏಕ ಲೋಡೈ ಏಕ ಮನ್ಯೋ ಜೇ ಮತ್ ಗಹೀ ಜಯ ದೇವ ಜೇ ಮತ್ ನಾಮೈ ಸಮಾಣೀ ಜೇ ಮತ್ ತ್ರಿಲೋಚನ ಚಿತ್ ಭಗತ ಕಮੀ ರಹಿ ಜಾಣೀ ರುಕ ಮಾಂಗತ ಕರ್ತೂತ ರಾಮ ಜಂಪೋ ನಿತ ಪಾಈ ಅಮರೀಕ ಪ್ರಹ್ಲಾದ ಶರಣ ಗೋವಿಂದ ಗತ ಪಾಈ ತೈ ಲೋಭ ಕ್ರೋಧ ತ್ರಿಷ್ಣಾ ತಜೀ ಸುಮತ್ ಜಲ ಜಾಣೀ ಜುಗತ ಗುರ ಅಮರದಾಸ ನಿಜ ಭಗತ ಹೈ ದೇಖ ದರ್ಸ ಪಾವೋ ಮುಕ್ತ ಗುರ ಅಮರದಾಸ ಪರಸಿಯ ಪೋಹಂ ಪಾತಕ ಬೇನಾಸೈ ಗುರ ಅಮರದಾಸ ಪರಸಿಯ ಸೇ ಸಾಧಕ ಆಸಾಸೈ ಗುರ ಅಮರದಾಸ ಪರಸಿಯ ಧ್ಯಾನ ಲೈಯ ಪೌ ಮುಕ್ಕೇ ಗುರ ಅಮರದಾಸ ಪರಸಿಯ ಅಪೌ ಲಭ್ಯ ಗೌ ಚುಕ್ಕೇ ಏಕ ಬಿನ್ ದುಗಣ ಜೋ ತೋ ರಹೈ ಜಾ ಸುಮಂತ್ರ ಮಾನವೈ ಲಹೈ ಜಾಲ ಪಾ ಪದಾರ್ಥ ಇತ್ತ೜ೇ ಗುರ ಅಮರದಾಸ ಡಿಠೈ ಮಿಲೈ ಸಚ ನಾಮ ಕರ್ತಾರ ಸೋ ದೃಢ ನಾನಕ ಸಂಗ್ರಹೋ ತಾತೇ ಅಂಗದ ಲಹಿಣಾ ಪ್ರಗಟ ತಾಸ ಚರಣ ಲಿವರೋ ತಿತ್ ಕುಲ ಗುರ ಅಮರದಾಸ ಆಸಾ ನಿವಾಸ ತಾಸ ಗುಣ ಕಮಣ ವಖಾಣೋ ಜೋ ಗುಣ ಅಲಾಖ್ಯಾ ಗಮ ತಿನ್ನ ಗುಣಯಂತ ನಾ ಜಾಣೋ ಬೋಯ ಥೋ ಬಿಧಾತೈ ನಿರ್ಮಯೋ ಸಬ ಸಂಗತ ಕುಲ ಉದರಣ ಗುರ ಅಮರದಾಸ ಕೀರ್ತ ಕಹೈ ತ್ರಾಹೇ ತ್ರಾಹೇ ತೋ ಪಾಸರಣ ಆಪ ನಾರಾಯಣ ಕಲಾತಾರ ಜಗ ಮೈ ಪರವರ್ಯೋ ನಿರಂಕಾರ ಆಕಾರ ಜ್ಯೋತ ಜಗ ಮಂಡಲ ಕರ್ಯೋ ಜಯ ಕೈ ತಹ ಪರಪೂರ ಸಬ ದೀಪಕ ದೀಪಾಯೋ ಜೇ ಸಿಖ್ಯಾ ಸಂಗ್ರಹಯೋ ತತ್ ಹರ ಚರಣ ಮೈ ಲಾಯೋ ನಾನಕ ಕುಲ ನಿಮ್ಮಲ ಅವತರ್ಯೋ ಅಂಗದ ಲಹಿಣೇ ಸಂಗ ಹೋ ಗುರ ಅಮರದಾಸ ತಾರಣ ತರಣ ಜನ್ಮ ಜನ್ಮ ಪಾಸರಣ ತೋ ಜಪ ತಪ ಸತ್ ಸಂತೋಖ ಪಿಖ ದರ್ಶನ ಗುರ ಸಿಖೈ ಸರಣ ಪರೈ ತೇ ಉಬ್ಬರೈ ಛೋಡ ಜಮ್ಪುರ ಕೀ ಲಿಖೈ ಭಗತ ಪಾಏ ಭರಪೂರ ಹೃದಯ ಉಚರೈ ಕರತಾರೈ ಗುರ ಗೌಹರ ದರಿಯಾಓ ಪಲಕ ಡುಬಂತ್ಯ ತಾರೈ ನಾನಕ ಕುಲ ನಿಮ್ಮಲ ಅವತರ್ಯೋ ಗುಣ ಕರತಾರೈ ಉಚರೈ ಗುರ ಅಮರದಾಸ ಜಿನ ಸೇವ್ಯೋ ತಿನ್ ದುಃಖ ದರಿದ್ರ ಪರ ಹರ ಪರೈ ಚಿತ್ ಚಿತವೋ ಅರದಾಸ ಕಹೋ ಪರ ಕಹ ಪೇ ನಾ ಸಕೋ ಸರ್ವ ಚಿಂತ ತುಜ ಪಾಸ ಸಾಧ ಸಂಗತ ಹೋ ತಕೋ ತೇರೇ ಹುಕುಮ ಪವೈ ನಿಸಾಣ ತವ ಕರೋ ಸಾಹಿಬ ಕೀ ಸೇವಾ ಜಬ ಗುರ ದೇಖೈ ಸುಭ ದಿಷ್ಟ ನಾಮ ಕರ್ತಾ ಮುಖಮೇವಾ ಅಗಮ ಅಲಖ ಕಾರಣ ಪುರಖ ಜೋ ಫರ್ಮಾವೈ ಸೋ ಕಹೋ ಗುರ ಅಮರದಾಸ ಕಾರಣ ಕರ್ಣ ಜಿವ ತೂ ರಖೈ ತಿವ ರಹೋ ಪಿಖೇ ਕੇ ਗੁਰ ਗਿਆਨ ਅਰਥ ਧਿਆਨ ਤਤ ਸਿਉ ਤਤ ਮਿਲਾਵੈ ਸੱਚ ਸੱਚ ਜਾਣੀਐ ਇਕ ਚਿੱਤੈ ਲਿਵ ਲਾਵੈ ਕਾਮ ਕ੍ਰੋਧ ਵਸ ਕਰੈ ਪਵਨ ਉਡੰਤ ਨਾ ਤਹਾਵੈ ਨਿਰੰਕਾਰ ਕੈ ਵਸੈ ਦੇਸ ਹੁਕਮ ਬੁਝ ਵਿਚਾਰ ਪਾਵੈ ਕਲ ਮਾਹੇ ਰੂਪ ਕਰਤਾ ਪੁਰਖ ਸੋ ਜਾਣੈ ਜਿਨ ਕਿਛ ਕੀਓ ਗੁਰ ਮਿਲਿਓ ਸੋਏ ਭਿਖਾ ਕਹੈ ਸਹਿਜ ਰੰਗ ਦਰਸ